ನಾವು ಅಯಂ ತಂತೈಕಿನ ಗುರುಮುಂಡ ಒಡೋ ಸೊಂಗಿ ಕೊ ದುರಂಗ್ ನೇ ಅದುರಂಗ್ ದೊ ಆರಂಭಿಸಿದರೆ ಬಾಲ ಸಕಾವ ಅವ ಎನ್ ಸಮಯರ ಅದುರಂಗ್ ತನ ಆಯಾತೆ ಸುಕು ಸನಂಗ್ ದುರಂಗ್ ಅಯಂ ಮೆಂತೆ ಹತು ಲಾಂದು ಕುಂಟಿಯತೆ ಸಂಜಯ್ ಪಹಾನ್ ಮದನ್ ಮುಂಡಾ ನೀಲ್ ಮೋಹನ್ ಮಾಂಗಾ ಸುಖನಾಥ್ ಒಡೋ ಅಕ್ವಾ ಸೊಂಗಿ ಕೊ ನಿಕು ಒಡೋ ಮಿಯನ್ ಗುರುಮುಂಡ ಒಡೋ ಸೊಂಗಿ ಕೆ ಅದುರಂಗ್ ಅಯಂ ಕೊ ಸನಂಗ್ ತನಾ